0: ಇವಾಗ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ರಾಜ್ಯದ ಅಥವಾ ರಾಜ್ಯದಲ್ಲಿರುವಂಥ ರೈತರಾಗಲಿ ಬಡವರಾಗಲಿ ಇವರ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಕ್ಕಂಥ ಶಕ್ತಿ ಯಾವುದೇ ಮುಖ್ಯಮಂತ್ರಿ ಯಾರನ್ನ ಮಾಡಿದ್ರು ಇದೆ ಅಂತೇಳಿ ನಾನು ನನ್ನಂತೂ ಅನ್ಸೋದು.
1: On that note, we're slipping to a short break. News and updates will continue. Once we come back, we'll tell you about why Vijay couldn't meet the Gandhis while he was in the national capital. More on that in moments from now.

0: all belong now to the outgoing and the incoming Chief Minister of the great state of Karnataka. Siddaramaiah, the longest serving Chief Minister, has stepped down. He has formally resigned right now. This is the Chief Minister's home office of Krishna, where we are standing, where this press conference is going to be taking place in just minutes from now. And perhaps the longest waiting Chief Minister in DK Shivakumar is also inside with the outgoing Chief Minister. A man he has wanted to replace for a long time now finally gets to do what he has wanted to do for a very long time. It is an incredible political thriller that is coming for now to an end. The final chapter of the Karnataka Game of Thrones is winding down until that swearing in, which we understand here on NDTV will take place 2 to 3 days from now, because there are some minor wrinkles that still need to be figured out. The Congress Legislative Party meeting is a protocol event that needs to happen before the anointment of the next Chief Minister. The Governor of Karnataka, Thavarchand Gehlot, is not in town. He is in Indore, but he is likely to head back sometime later this evening. There is no confirmation on that. And later today, after this press conference, Mr. Siddaramaiah, the outgoing Chief Minister who has just resigned, will be flying to Delhi to meet with Rahul Gandhi and the High Command of the Congress Party. So inside Krishna right now, preparations are on for the press conference. Live pictures now from the press conference venue. You can see DK Shivakumar. You'll be able to see Siddaramaiah as well in just a moment. Two men who have had an extended tug of war and tussle over who gets to be the Chief Minister, whether Siddaramaiah gets to stay on or DK Shivakumar gets to take his place. That answer, that riddle, that dilemma is over for the moment. And the two leaders are likely to address that press conference together. G. Parmeshwara, the Home Minister, is also inside the venue at Krishna, where he is very likely to be there as well. Important leader, someone who has been an interesting figure in the Karnataka Game of Thrones, he is there as well. So what you're looking at is the final act, viewer, of the Karnataka Game of Thrones. Hugely historic moment. The minutes after the resignation of the longest serving Chief Minister of Karnataka. Look at this very symbolic picture on your screen right now, viewer. These live pictures coming to you from Krishna. You've got DK Shivakumar, you've got an empty chair, and you've got G. Parmeshwara. And obviously that empty chair is about to be occupied by none other than the longest serving Chief Minister of Karnataka, Siddaramaiah himself. He has just resigned, you know, barely 7 or 8 minutes ago. And now he will be addressing the public, the voters, the people of Karnataka, his beloved Ahinda communities for the first time since he has resigned. Siddaramaiah did not want this 3 days ago, but he had always said that he would abide by what the High Command decided, and the High Command decided that it wants a new Chief Minister in DK Shivakumar. And that's the reason why you see DK Shivakumar seated there, next to him an empty chair, which will be filled in a moment by Siddaramaiah, and then G. Parmeshwara. The press conference will be not a very long one. We understand that there will be a statement. There might be some questions, but this is a projection of unity coming on the back of images that we saw earlier today of DK Shivakumar touching the feet. Okay, and here you have it. The outgoing Chief Minister of Karnataka has entered the press conference venue, and he will be occupying that chair between the man who replaces him and the man who at some point wanted to replace him. Let's listen into the sound coming in from the press conference venue now. Moment of Siddaramaiah, DK Shivakumar and G. Parmeshwara standing side by side, standing shoulder to shoulder, radiating and projecting unity and calling to an end all the speculation of the competition. They're seated now and the press conference can begin. Let's cut in live so you miss absolutely nothing.
1: Hello. ಎಲ್ಲ ಎಲ್ಲ ಈ ಕಡೆ ಬಂದಿದ್ದ
2: ಗಲಾಟೆ ಮಾಡೋದು ನಿಲ್ಸಿರಪ್ಪ. ಆಯ್ತಾ, ಎಲ್ಲ ಸೆಟ್ಲ್ ಆದ್ರ ಎಲ್ಲ
3: ಮೈಕ್ ಇಲ್ವಾ? ಕೇಳಿಸ್ತಾ ಇದೆ ಎಲ್ರಿಗೂ. ಮಾಧ್ಯಮದ ಸ್ನೇಹಿತರೆ,
4: ಸ್ಪೀಕಿಂಗ್ ಟು ದ ಮೀಡಿಯಾ ಆಸ್ ಹಿ asks everyone if he's audible.
3: Namaskara.
5: He says hello to each and every a media personnel who's in the room.
2: ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ.
6: ಚೀಫ್ ಮಿನಿಸ್ಟರ್ ಕನ್ಫರ್ಮಿಂಗ್ ದಟ್ ಹಿ ಹ್ಯಾಸ್ ಸಬ್ಮಿಟೆಡ್ ಟೆಂಡರ್ ಹಿಸ್ ರೆಸಿಗ್ನೇಷನ್ ಟು ದ ಕರ್ನಾಟಕ ಗವರ್ನರ್ಸ್ ಆಫೀಸ್.
2: ರಾಜ್ಯಪಾಲರು ಊರಿನಲ್ಲಿ ಇಲ್ಲ, ಇವತ್ತು ರಾತ್ರಿ ಬರ್ತೇವೆ ಅಂತ ಹೇಳಿ
6: ಅವರ
2: ಕಚೇರಿಯಲ್ಲಿ ತಿಳಿಸಿದರು.
6: ಇನ್ ದ ಸಿಟಿ ಐ ಆಮ್ ಟೋಲ್ಡ್ ಹಿ ಇಸ್ ರಿಟರ್ನಿಂಗ್ ಟು ನೈಟ್.
2: ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ.
6: ಗವರ್ನರ್ ಹ್ಯಾಂಡೆಡ್ ದ ರೆಸಿಗ್ನೇಷನ್ ಓವರ್ ಟು ದ ಸೆಕ್ರೆಟರಿ ಅಟ್ ದ ಗವರ್ನರ್ಸ್ ಆಫೀಸ್.
2: ನಾನು ಮೊದಲಿನಿಂದಲೂ ಹೇಳ್ತಿದ್ದೆ, ಅನೇಕ ಸಾರಿ ಹೇಳಿದ್ದೀನಿ ಮಾಧ್ಯಮದವರು ಮುಂದೆ.
6: I have said this many times in the past.
2: High Command Nauru ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ
6: the chief minister saying that I have said it on multiple occasions that I will step down if the high command asks me.
2: High command Nauru,
6: as per that promise, day before yesterday the high command did speak to me.
2: Rajiname kudi anta helad mele nanu naliddu rajiname kodtene anta helide andre ivundu ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ.
6: ಐ ಹ್ಯಾಡ್ ಇನ್ಫಾರ್ಮ್ ದ ಹೈಕಮಾಂಡ್ ದಟ್ ಐ ವಿಲ್ ರಿಸೈನ್ ಅಂಡ್ ಐ ಹ್ಯಾವ್ ಡನ್ ದಟ್ ಟುಡೇ.
2: ರಾಜ್ಯಪಾಲರು ನನ್ನ ರಾಜೀನಾಮೆ ಪತ್ರವನ್ನು ಅವರು ಬಂದ ಮೇಲೆ
6: ಐ
2: ಅಂಗೀಕಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ಸಂವಿಧಾನದ ಪ್ರಕಾರ ಮಾಡಲೇಬೇಕು.
6: ಐ ಆಮ್ ಕಾನ್ಫಿಡೆಂಟ್ ದಟ್ ಮೈ ರೆಸಿಗ್ನೇಷನ್ ವಿಲ್ ಬಿ ಆಕ್ಸೆಪ್ಟೆಡ್ ಬೈ ದ ಗವರ್ನರ್ ಅಂಡ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಹಿ ಇಸ್ ಮ್ಯಾಂಡೇಟೆಡ್ ಟು ಆಕ್ಸೆಪ್ಟ್ ದಿಸ್ ರೆಸಿಗ್ನೇಷನ್.
2: ಅವರು ಪ್ರೊಸೀಜರ್ ಏನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಒಂದ್ಸಾರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಮೇಲೆ ಅಂಗೀಕಾರ ಮಾಡಿ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ
6: ಮಾಡಿಕೊಡ್ಬೇಕಾಗಿ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಟು ಅಕ್ಸೆಪ್ಟ್ ದ ರೆಸಿಗ್ನೇಷನ್ ಒನ್ಸ್ ಇಟ್ಸ್ ಟೆಂಡರ್ಡ್ ಟು ಹಿಮ್ ಅಂಡ್ ಮೇಕ್ ವೇ ಫಾರ್ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್. ದಿಸ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ.
2: ನಮ್ಮ ಪಕ್ಷ ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನಗಳನ್ನು ನಾವು ಪಡೆದಿದ್ದೇವೆ.
7: ಪ್ಲಸ್ ಒನ್ ಅಸೆಂಬ್ಲಿ ಸೀಟ್
2: ಜೊತೆಯಲ್ಲಿ ಇಬ್ರು ಇಂಡಿಪೆಂಡೆನ್ಸ್ ಕೂಡ ನಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ. ಅದರಿಂದ ನಾವು ಸಂಪೂರ್ಣ ಬಹುಮತದಲ್ಲಿದ್ದೇವೆ. ಅದರಿಂದ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು.
7: ಕುಮಾರ್ ಐ ಯೂಸ್ ಟು ಕಾಲ್ ಹಿಸ್ ಸಪೋರ್ಟರ್ಸ್ ಆಸ್ ಗಾಡ್. ಐ ಆಮ್ ಅ ಪೊಲಿಟಿಷಿಯನ್.
2: ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು.
7: ಐ ಹ್ಯಾವ್ ಆಲ್ವೇಸ್ ಕನ್ಸಿಡರ್ಡ್ ಕಾನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್
2: ಮತದಾರರೇ
7: ಮೈ ಗಾಡ್
2: ನಮ್ಮ ಅಭಿಮಾನಿ ದೇವರು.
7: ಅಂಡ್ ವೋಟರ್ಸ್ ಆರ್ ಮೈ ಗಾಡ್ ಆಸ್ ವೆಲ್.
2: ಕನ್ನಡ ನಾಡಿನ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಸೇವೆ ಮಾಡತಕ್ಕಂತ ಅವಕಾಶ ನನಗೆ ಸಿಕ್ಕಿತ್ತು.
7: ಐ ಹ್ಯಾಡ್ ಗಾಟ್ ದಿ ಆಪರ್ಚುನಿಟಿ ಟು ಸರ್ವ್ 7 ಕ್ರೋರ್ ಕನ್ನಡಿಗರ್.
2: ಅವಕಾಶ ಸಿಕ್ಕಿತ್ತು.
7: ಐ ಬಿನ್ ದ ಚೀಫ್ ಮಿನಿಸ್ಟರ್ ಟ್ವೈಸ್.
2: 2 ಬಾರಿ ವಿರೋಧ ಪಕ್ಷದ ನಾಯಕನಾಗತಕ್ಕಂತ ಅವಕಾಶ ಸಿಕ್ಕಿತ್ತು.
7: ಐ ಹ್ಯಾವ್ ಬಿನ್ ದ ಲೀಡರ್ ಆಫ್ ದಿ ಆಪೋಸಿಷನ್ ಟ್ವೈಸ್.
2: ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ
7: ಐ ವುಡ್ ಲೈಕ್ ಟು ಥ್ಯಾಂಕ್ ದ ಲೀಡರ್ಶಿಪ್ ದಟ್ ಗೇವ್ ಮೀ ದೀಸ್ ಆಪರ್ಚುನಿಟಿ. ಸೋನಿಯಾ ಗಾಂಧಿ,
2: ರಾಹುಲ್ ಗಾಂಧಿ ಅವರಿಗೆ,
7: ರಾಹುಲ್ ಗಾಂಧಿ
2: ನಮ್ಮ ಅಧ್ಯಕ್ಷರಾದಂತ
7: ಅವರ್ ಪಾರ್ಟಿ ಪ್ರೆಸಿಡೆಂಟ್
2: ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ,
7: ಮಲ್ಲಿಕಾರ್ಜುನ್ ಖರ್ಗೆ ಐ ಥ್ಯಾಂಕ್ ಆಲ್ ಆಫ್ ದೆಮ್.
2: ಈ ಸಂದರ್ಭದಲ್ಲಿ ಅಪಾರವಾದಂತ ಧನ್ಯವಾದಗಳನ್ನು ಅವರಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ.
7: ಐ ಗ್ರೇಟ್ಲಿ ಥ್ಯಾಂಕ್ ಆಲ್ ಆಫ್ ದೆಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ.
2: ಸೇರಿದ್ದು 2006.
7: ಐ ಜಾಯಿನ್ ದ ಕಾಂಗ್ರೆಸ್ ಪಾರ್ಟಿ ವೇ ಬ್ಯಾಕ್ ಇನ್ 2006.

0: 2006ರಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಶಾಸಕರು ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ನನಗೆ
1: ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
2: I would like to thank all the party workers, leaders who have supported me from the time I've joined the Congress up until today.
1: ಎರಡು ಸಾರಿ ಮುಖ್ಯಮಂತ್ರಿ ಆಗಿರುವಾಗ
2: when I was the chief minister twice
1: 2023ರಿಂದ 18ರವರೆಗೆ
2: in 2013 to 2015 that was the first time that I became the chief minister
1: 18ರವರೆಗೆ ಆಮೇಲೆ 23ರಿಂದ ಇಲ್ಲಿವರೆಗೆ
2: and now from 2023 till today I have served as the chief minister for the second term
1: ಈ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತ ನನ್ನ ಸಹೋದ್ಯೋಗಿಗಳು ಅವರು ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನ ಸಹಕಾರವನ್ನ ಪ್ರೀತಿಯನ್ನ ನನ್ನ ಮೇಲೆ ವ್ಯಕ್ತ ಮಾಡಿದ್ದಾರೆ. ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನ
2: I will always be deeply grateful to everybody who has worked alongside me, with me, supported me over these years of me serving as the chief minister and in other roles.
1: ಹಳ್ಳಿಗಾಡಿನಿಂದ ಬಂದಂತವನು.
2: I am somebody who has come from a rural setup.
1: ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ.
2: I had never dreamt that I will become an MLA. I had never dreamt that I'll become a minister. I had never dreamt that I'll become a chief minister ever.
1: ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ.
2: It was by mistake that I entered politics.
1: ಯಾಕಂದ್ರೆ ನಮ್ಮ ಕುಟುಂಬದವರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ.
2: Nobody in my family was in active politics.
1: ನಮ್ಮ ತಂದೆ ತಾಯಿಗಳಾಗ್ಲಿ ಅಥವಾ ಇನ್ಯಾರೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತವ್ರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ.
2: Neither my parents nor anybody in my family were in politics.
1: ನಾನು ಮೊದಲಿನಿಂದಲೂ ಕೂಡ ರಾಜಕಾರಣಕ್ಕೆ ಬಂದಿದ್ದ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಇವರ ತತ್ವಾದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವನು.
2: I'm somebody who has always believed in the teachings of Buddha, Basavanna, Ambedkar. I believe in what they taught and their ideals.
1: ಸಂವಿಧಾನದಲ್ಲಿ ಅಪಾರವಾದಂತ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು.
2: I have great respect for the Indian Constitution.
1: ಎಲ್ಲ ಒಂದು ಕುಟುಂಬವಾಗಿ ಬಾಳ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾವುದೇ ಜಾತಿ, ಮತ ಧರ್ಮ ಇಲ್ಲೇ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಬಾಳ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ
2: ಇಟ್ಕೊಂಡಿರ್ತಕ್ಕಂಥವ್ರು.
1: ದೇಶದ ಸಂಪತ್ತು, ಅಧಿಕಾರ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ.
2: I'm also somebody who believes that the nation's wealth and any thing should be equally distributed among everyone. There should be equality in every space.
1: Buddhana vichara. Basavannavara vichara. Gandhijiyavara vichara. Baba Saheb Ambedkar avara vichara. ನಮಗೆ ಆದರ್ಶ ಪ್ರಾಯ.
2: ಮೈ ಗೈಡಿಂಗ್ ಲೈಟ್ ಆರ್ ದ ಟೀಚಿಂಗ್ಸ್ ಆಫ್ ಬುದ್ಧ, ಗಾಂಧೀಜಿ, ಬಸವಣ್ಣ ಅಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
1: ಕುವೆಂಪು ಅವರು ಹೇಳದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡು.
2: ಅಂಡ್ ಸಂಬಡಿ ಹೂ ಹ್ಯಾಸ್ ಆಲ್ವೇಸ್ ಬಿಲೀವ್ಡ್ ಇನ್ ವಾಟ್ ಕುವೆಂಪು ಸೆಡ್, ಸರ್ವ ಜನಾಂಗದ ಶಾಂತಿಯ ತೋಟ, that it is a garden of peace with everybody
1: samana
2: being taken in under the umbrella,
1: samana
2: avakasha ellarigu sigbeku, that everyone should get equal opportunities, there should be social justice.
1: samana avakashagalu illade iradilene namma samajadalli naavu asamanateyanna nodlikke sadhya agirthakkanthu.
2: We've seen inequality in society and we need to ensure social justice. If inequality has to be abolished and removed,
1: ellarigoo samanateya avakasha siklebeku,
2: everyone should be given equal opportunity.
1: Adakkage namma modalne avadiyalli iddanta sarkara 2013-2018 ಇಲ್ಲಿವರೆಗೆ ಇರ್ತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಮತ್ತೆ ನಾವು ಏನು ಮ್ಯಾನಿಫೆಸ್ಟೋ ಹೇಳಿದ್ದು,
2: in both the times that I have been the chief minister, we have always tried to ensure that we bring in equality. If you also look at our manifesto, the promises that we have made are all in line with it.

0: 2013 ರಿಂದ 2018 ವರೆಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದೆ. ಆ ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ.
1: We have given over 160 promises in the manifesto and over 150 were fulfilled when I was the Chief Minister.
0: ಆಮೇಲೆ 2023 ಮ್ಯಾನಿಫೆಸ್ಟೋ ಮೂಲಕ
1: ದಿಸ್ ವಾಸ್ ಇನ್ ದ ಫಸ್ಟ್ ಟರ್ಮ್ ಅಂಡ್ ಇನ್ ಫಾರ್ ಇನ್ ದ ಸೆಕೆಂಡ್ ಟರ್ಮ್ ವೆನ್ ವಿ ಬ್ರಾಟ್ ಇನ್ ದ ಮ್ಯಾನಿಫೆಸ್ಟೋ ಇನ್ 2023
0: ಆಗ ಸುಮಾರು 550ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದ. ಅವುಗಳಲ್ಲಿ ಇಲ್ಲಿವರೆಗೆ ಸುಮಾರು 300 ಭರವಸೆಗಳನ್ನು ಈಡೇರಿಸಿದೆ.
1: And here again, we have ensured that we fulfill most of the promises that we made in the manifesto.
0: ಇದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದು. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ
1: In the first year itself, we implemented the 5 guarantees that was promised by us.

0: ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನ, ಕೊಟ್ಟಂತ ವಚನವನ್ನ ಈಡೇರಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ.
1: We have always tried to keep up our promise in the word that we have given to the people, what we have said in the manifesto.
0: ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನ ಕೊಟ್ಟಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೇಲೆ ಅಪಪ್ರಚಾರ ಮಾಡಿದ್ರು ವಿರೋಧ ಪಕ್ಷದವರು.
1: The opposition tried to spread rumors about me,
0: including none other than Prime Minister of the country.
1: Including the Prime Minister of the country. They said that we will not be able to implement the guarantees, the promises that we have made, that the state exchequer will go empty, the coffers will go empty, but we have proved everyone wrong.
0: ಅಂತೇಳಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಕರ್ನಾಟಕ ಇಡೀ ದೇಶದಲ್ಲೇ ತಲಾ ಆದಾಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ. ತಲಾದಾಯದಲ್ಲಿ ವಿ ಆರ್ ನಂಬರ್ ಒನ್ ಇನ್ ದಿ ಎಂಟೈರ್ ಕಂಟ್ರಿ.
1: The Chief Minister talking about how the state has been generating a lot of revenue despite criticism that there would be empty coffers because of the guarantees.
0: GST collection nalli we are number 2 in the entire
1: country. We are number 2 as far as GST collection in the country goes.
0: Karnataka is number 2. ಆರ್ಥಿಕ ವರ್ಷದಲ್ಲಿ ಈ ದೇಶದ ಜಿಎಸ್ಡಿಪಿ 7.4 ಇದ್ರೆ ಕರ್ನಾಟಕ 8.1 ರಷ್ಟಿದೆ.
1: The Chief Minister now talking about how the GSDP of Karnataka in comparison to the GSDP of the country is higher.
0: Siddaramaiyavaru mukhyamantriyagi hanakasana mantriyagi ee rajyada mele sala maadibittidare ant heli aaropagalannu maartare idu sullu.
1: They've also made allegations that me as a finance minister have borrowed and put the entire state under the burden of debt, but this too is lies.
0: ನಾನು ಅಸೆಂಬ್ಲಿದಲ್ಲೂ ಕೂಡ ಹೇಳಿದ್ದೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳಿದ್ದೀನಿ, ಅಸೆಂಬ್ಲಿದಲ್ಲೇ ಹೇಳಿದ್ದೀನಿ ಉತ್ತರ ಕೊಡುವಾಗ ಜಿಎಸ್ಡಿಪಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಪಾಸ್ ಆಯಿತು, ಅವತ್ತಿಂದ ಜಾರಿನಲ್ಲಿದೆ. 2002 ಇಸ್ವಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೂರು ಮಾನದಂಡಗಳನ್ನು ಹೇಳ್ತಾರೆ ಅಲ್ಲಿ. ಒಂದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ

ಗೊತ್ತಾಗ ಬೇಕಾದ್ರೆ ಮೂರು ಮಾನದಂಡಗಳನ್ನ ಹೇಳ್ತದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002, ಅದರ ಪ್ರಕಾರ ನಮ್ಮ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು.

0: ನಮ್ಮದು 3% ಒಳಗಡೆನೆ ಇದೆ. ಕರ್ನಾಟಕದ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇದೆ. ಎರಡು ಆಮೇಲೆ ಸಾಲ ನಮ್ಮ ಜಿಎಸ್ಡಿಪಿಯ
1: ಚೀಫ್ ಮಿನಿಸ್ಟರ್ ಒನ್ಸ್ ಅಗೇನ್ ಗೋಯಿಂಗ್ ಆನ್ ಟು ರಿಟರೇಟ್ ಅಬೌಟ್ ದ ಫಿಸ್ಕಲ್ ಪೊಸಿಷನ್ ಆಫ್ ದ ಸ್ಟೇಟ್ ಅಬೌಟ್ ಹೌ ದ ಸ್ಟೇಟ್ ಹ್ಯಾಸ್ ಬೀನ್ ಫೈನಾನ್ಷಿಯಲಿ ಡೂಯಿಂಗ್ ವೆಲ್ ಡಿಸ್ಪೈಟ್ ಕ್ರಿಟಿಸಿಸಮ್ ದಟ್ ಹ್ಯಾವ್ ಕಮ್ ಇನ್ ಫ್ರಮ್ ವೇರಿಯಸ್ ಕ್ವಾರ್ಟರ್ಸ್.
0: 30 ಲಕ್ಷಕ್ಕೂ ಹೆಚ್ಚು ಕರ್ನಾಟಕದ ಜಿಎಸ್ಡಿಪಿ 30 ಲಕ್ಷಕ್ಕೂ ಹೆಚ್ಚು ನಮ್ದು ಜಿಎಸ್ಡಿಪಿ. ಕರ್ನಾಟಕದ ಸಾಲ 25.94 ಅಂದ್ರೆ 3% ಒಳಗಡೆನೆ ಇದೆ. 25 ಅಂತ ಬರ್ಕೋಬೇಡಿ, 24.94 25% ಒಳಗಡೆ ಇರೋದು. 24.94 ಆಮೇಲೆ ಇನ್ನೊಂದು ಏನ್ ಹೇಳ್ತದೆ ಮಾನದಂಡ ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಾವು ರೆವಿನ್ಯೂ ಡೆಫಿಸಿಟ್ ನಲ್ಲಿದ್ವಿ, ಸರ್ಪ್ಲಸ್ ನಲ್ಲಿಲ್ಲ. ಈ ವರ್ಷ ಯಾಕಂತಂದ್ರೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ
1: ಟಾಕಿಂಗ್ ಅಬೌಟ್ ಹೌ ದಿಸ್ ಟೈಮ್ ಅರೌಂಡ್ ವಿ ಆರ್ ನಾಟ್ ಇನ್ ಅ ಸಿಚುವೇಶನ್ ವೇರ್ ವಿ ಕುಡ್ ಪ್ರೆಸೆಂಟ್ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅಂಡ್ ವಿ ಆರ್ ಇನ್ ಅ ರೆವಿನ್ಯೂ ಡೆಫಿಸಿಟ್ ಇಸ್ ವಾಟ್ ಹಿ ಸೇಸ್. ಹಿ ಇಸ್ ಬ್ಲೇಮಿಂಗ್ ದ ಬಿಜೆಪಿ ಪ್ರೀವಿಯಸ್ಲಿ ವಿಚ್ ರ್ಯಾನ್ ದ ಕರ್ನಾಟಕ ಗವರ್ನಮೆಂಟ್ ಫಾರ್ ದಿಸ್ ಸಿಚುವೇಶನ್ ಫೈನಾನ್ಷಿಯಲಿ.
0: 2026-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದ್ರೆ ಹದಿನೈದನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂತ ಹಣವನ್ನು ಕೊಡಲಿಲ್ಲ.
1: Chief Minister then talking about how funds that were meant for the country, talking about as per the 15th financial and commission, what the state deserved. He's talking about again the devolution of funds towards the state of Karnataka and how it has been unfair.
0: ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು, ಅವೆರಡನ್ನು ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಅದರ ಜೊತೆಗೆ ಅಪ್ಪರ್ ಭದ್ರಾಕ್ಕೆ ಬಜೆಟ್ನಲ್ಲಿ ಹೇಳಿದ್ದದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅವ್ರ ಬಜೆಟ್ ಸ್ಪೀಚ್ನಲ್ಲಿ 2023-24 ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಪರ್ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ, 5,300 ಕೋಟಿ ಕೊಡ್ತೀವಿ.
1: Now the Chief Minister is talking about what the announcement had come in from the Finance Minister about the devolution of funds as far as Karnataka is concerned.
0: Amele idu namage GST jari bandadrinda namage pariyara kodta idru
1: pariyara. They also used to give us compensation after GST had come into the picture.
0: ತುಂಬ ಕೊಡ್ತೀವಿ ಅಂತ ಹೇಳಿದ್ರು.
1: they used to tell us that whatever losses we suffered through GST, they would compensate that.
0: JJM. Jala Jeevan Mission.
1: Now he's talking about the Jal Jeevan Mission.
0: Adrali Sumaru, more than 10,000 crores per liter. ಆಮೇಲೆ ನರೇಗ ಸ್ಟಾಪ್ ಮಾಡ್ಬಿಟ್ಟು
1: ಪೀಪಲ್ ಇಸ್ ನಾವ್ ಟಾಕಿಂಗ್ ಅಬೌಟ್ ಮನ್ರೇಗಾ ಅಂಡ್ ಹೌ ದಟ್ ವಾಸ್ ಸ್ಟಾಪ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್.
0: ಸೊ ಹಿಂಗಾಗಿ ನಮ್ಮ ಬಜೆಟ್ ಟು ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು. ಅದರ್ವೈಸ್ ನಾವು ಸರ್ಪ್ಲಸ್ನಲ್ಲೇ ಇರ್ತಿದ್ದೆವು.

0: ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ.
1: The Chief Minister now saying that the guarantee programs of the Congress government has ensured that the capacity, the financial position of the people has increased, and also their spending capacity has also risen.
0: Purchasing power. ಅದೇ ಕನ್ನಡದಲ್ಲಿ ಹೇಳಿದೆ ನಾನು. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹಣದ ಹಿಂದೆ ಹೋದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ ಅವ ಎಲ್ಲರೂ ಕೂಡ ಯಾವಾಗ ಯಾವಾಗ ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 78ರಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದವನು, 1978. ಸುಮಾರು 50 ವರ್ಷ ಆಗ್ತಾ ಬಂದಿದೆ ರಾಜಕಾರಣ ಜೀವನ. ಅದು 50 ವರ್ಷ ಆಗ್ತಾ ಬಂದಿದೆ, 28ಕ್ಕೆ 50 ವರ್ಷ.
1: Chief Minister talking about how it will be almost 50 years since he's been in politics.
0: ತೆರೆದ ಪುಸ್ತಕ ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಿಕ್ಕೆ ಸಾಧ್ಯ. ಮತ್ತೆ ಅಧಿಕಾರ ಕೊಡೋರು ಜನರೇ.
1: ಇಟ್ಸ್ ದ ಪೀಪಲ್ ಹೂ ಗಿವ್ ಅಸ್ ಪವರ್.
0: ಅದರಿಂದ

0: ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ.
1: ಐ ಹ್ಯಾವ್ ನೆವರ್ ಎವರ್ ಕಾಂಪ್ರಮೈಸ್ ಆನ್ ದಿ ಐಡಿಯಲ್ಸ್ ದಟ್ ಐ ಬಿಲೀವ್ ಇನ್ ಥ್ರೂ ಔಟ್ ಮೈ ಕೆರಿಯರ್ ಆಸ್ ಅ ಪೊಲಿಟಿಷಿಯನ್.
0: ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಬದುಕಿನ ಪ್ರಾಥಮಿಕ ಆದ್ಯತೆಗಳಾದ ಅನ್ನ, ಆರೋಗ್ಯ, ಶಿಕ್ಷಣ, ವಸತಿ, ಉದ್ಯೋಗ ಲಭಿಸಬೇಕು ಅನ್ನೋದ್ರಲ್ಲಿ ನಂಬಿಕೆ ಇದೆ.
1: ಐ ಆಲ್ವೇಸ್ ಬಿಲೀವ್ ದಟ್ ಆಲ್ ದ ಪೀಪಲ್, ಡಿಸ್ಪೈಟ್ ವೇರ್ ದೇ ಕಮ್ ಫ್ರಮ್, ವಿಚ್ ಕಮ್ಯುನಿಟಿ ಆರ್ ಕಾಸ್ಟ್ ದೇ ಬಿಲಾಂಗ್ ಟು, ಎವ್ರಿ ಒನ್ ಡಿಸರ್ವ್ ಈಕ್ವಲ್ ರೈಟ್ಸ್ ಅಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್.
0: ಅವ್ರಿಗೆಲ್ರಿಗೂ ಕೂಡ ಅನ್ನ, ಗೃಹಲಕ್ಷ್ಮಿ ಮೂಲಕ 2,000 ರೂಪಾಯಿ ಕೊಡೋದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು. ಆಮೇಲೆ ಗೃಹ ಜ್ಯೋತಿ ಮೂಲಕ ಎಲ್ಲ 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. 1,64,00,000 ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ, ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಕರ್ನಾಟಕದ
1: ಒಳಗಡೆ ನಾವು ಟಾಕಿಂಗ್ ಅಬೌಟ್ ದ ಕಾಂಗ್ರೆಸ್ ಗ್ಯಾರಂಟೀಸ್.
0: ಆಮೇಲೆ ರಾಜ್ಯದಲ್ಲಿ ಬರ ಬಂದಾಗ ಬಹಳ ಪ್ರಾಮಾಣಿಕವಾಗಿ ಎದುರಿಸಿದ್ದೀವಿ ಅದನ್ನ. ಈ ನೆಲದ ಜಲ, ನೆಲ, ಭಾಷೆ ಮತ್ತೆ ನೀರು ಜಲ ನೆಲ ಭಾಷೆ ಇದರಲ್ಲಿ ಯಾವತ್ತೂ ಕೂಡ ರಾಜಿ ಆಗಿಲ್ಲ, ಬಿಟ್ಕೊಡ್ತಕ್ಕಂತ ಪ್ರಶ್ನೆನೇ ಇಲ್ಲ.
1: ಲ್ಯಾಂಗ್ವೇಜ್ ಆನ್ ಲ್ಯಾಂಡ್ ಗೋಲ್ಸ್ ಐ ಹ್ಯಾವ್ ನೆವರ್ ಎವರ್ ಕಾಂಪ್ರಮೈಸ್, ಈವನ್ ವೆನ್ ಇಟ್ ಕಮ್ಸ್ ಟು ದ ವಾಟರ್ ರಿಸೋರ್ಸಸ್ ಅಂಡ್ ದ ಇಶ್ಯೂಸ್ ಪರ್ಟೇನಿಂಗ್ ಟು ವಾಟರ್ ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ಆಫ್ ಕರ್ನಾಟಕ. ಐ ಹ್ಯಾವ್ ಆಲ್ವೇಸ್ ಸ್ಟುಡ್ ಮೈ ಗ್ರೌಂಡ್.
0: ಎಂಟು ವರ್ಷಗಳು ಮುಖ್ಯಮಂತ್ರಿಯಾಗಿ ನಾನು ಎರಡು ಬಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ

0: ಎಲ್ಲ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಯಾರು ಜನರಲ್ ಸೆಕ್ರೆಟರಿ ಇದ್ರಲ್ಲ ಅವರಲ್ಲಪ್ಪ ಮುಸ್ಲಿಂ ಇದ್ರೆ
1: Ahmed
0: Patel.
2: Chief Minister talking about the late Ahmed Patel and when he was the General Secretary, when he followed agitations around Ahinda after breaking away from the JDS, he is remembering the time where they had invited him to join the Congress party.
0: Sonia Gandhi urna beti maadi. ನಾನು ಕಾಂಗ್ರೆಸ್ ಸೇರ್ಬಿಟ್ಟು ತೀರ್ಮಾನ ಮಾಡಿದೆ.